se wo yo nyame wo yo nyame wo di asemba ye nyame wo kaba ye wo makon so we bo wa wa di wo na utumi dina e ma ye di asemba ye ba aso wa je ma wo se wo yo nyame wo ya butem tim nyame wo ye ayeye nyankopo di asemba ye wa ti papa ho. Hallelujah. Pentecost nyamie yaso wo yaso wa je nyawo.